0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋರ ಭರ್ಫರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕ ಬ್ರಾಂಡ್, 25 ವರ್ಷಕ್ಕೂ ವಿಶ್ವಾಸ ಗತಿ ಸಹಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋಬಹಾರ, ಸ್ಟ್ರೀಮಿಂಗ, ಗೇಮಿಂಗ, ಕಾಮ ಹೋಸಿಯಾ ರಮಾಯಿಲೋ, ಜಾ ಸುಕೆ ಜಾವ್, ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕು ಸಾಥ್ಮಾ, ಹಿಜೋ ಆಜ ಭೋಲಿ ಹಮೇ ಸೌ ತಪಾಯಿಕು ಬಾಟೋಮಾ, ಚಿಟೋ ಭರ್ಫರ್ದು ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಿಕು ಪೈಲ ರೋಜಾಯ. 16 ವರ್ಷ ಭಂದಾ ಬಡಿ ಕಾರ್ಯ ಅನುಭವ ಭಯಕಾ ನೇಪಾಲಕು ಪ್ರಖ್ಯಾತ ತಿಲಗಂಗಾ ಆಕಾ ಅಸ್ಪತಾಲ ರ ಅಮೇರಿಕಾಕು ಮೋರನ್ ಆಯ ಸೆಂಟರ್ ಬಾಟ ಪ್ರಶಿಕ್ಷಣ ಪ್ರಾಪ್ತ ಗರಿ 80,000 ಭಂದಾ ಬಡಿ ಬಿರಾಮಿಕು ಮೋತಿಬಿಂದು ಶಲ್ಯಕ್ರಿಯಾ ಗರಿಸಕೆಕಾ ವರಿಷ್ಠ ಫೇಕು ಸರ್ಜನ್ ತಥಾ ಕೋರ್ನಿಯಾ ಕನ್ಸಲ್ಟೆಂಟ್ ಡಾಕ್ಟರ್ ಅನಿಲ್ ಗುರುಂಗ್ ದ್ವಾರಾ ಅತ್ಯಾಧುನಿಕ ಉಪಕರಣ ಪ್ರಯೋಗ ಗರಿ ಆಕಾಕು ಸಂಪೂರ್ಣ ಉಪಚಾರ ಗರಿನೆ ಜಾನಕಾರಿ ಗರಾಉದಛೌ. ಉಪಲಬ್ಧ ಸೇವಾಹರು ಅಂತರ್ಗತ ಬಾಲ ಬಾಲಿಕಾಕು ಆಕಾ ಜಾಂಚ, ಕೋರ್ನಿಯಾ ಜಲಬಿಂದು ರ ಆಂಖಾಕು ಪರ್ದಾ ಸಂಬಂಧಿ ಸಂಪೂರ್ಣ ಜಾಂಚ, ಫೇಕೋ ಮೆಷಿನ್ ದ್ವಾರಾ ಬಿನಾ ಸುಯಿ ಮೋತಿಬಿಂದುಕು ಶಲ್ಯಕ್ರಿಯಾ, ಆಂಖಾಮಾ ಮಾಸು ಪಲಾಯಕು ಶಲ್ಯಕ್ರಿಯಾ ಸಾಥೈ ಕೋರ್ನಿಯಾ ಪ್ರತ್ಯಾರೋಪಣ ಪರ್ದಛನ್. ಯಸೈ ನಯಾ ವರ್ಷ 2083 ಕ ಅವಸರ ವೈಶಾಖ ಮಹಿನಾ ಭರಿ ವಿಶೇಷ ಛೂಟ್ ವ್ಯವಸ್ಥಾ ಗರಿಯೇಕು ಛ. ಓಪಿಡಿ ದರ್ತಾಮಾ 50% ಛೂಟ್, ಆಂಖಾ ಪರೀಕ್ಷಣ 30% ಛೂಟ್, ಚಸ್ಮಾ ಫ್ರೇಮ್ 20% ಛೂಟ್ ರ ಶಲ್ಯಕ್ರಿಯಾ 30% ಛೂಟ್. ಕ್ಲಿನಿಕ್ ಸಮಯ ಆಯತಬಾರ ದೇಖಿ ಶುಕ್ರವಾರ ಬಿಹಾನ 9 ಬಜೆ ಬಾಟ ಸಾಂಜ 6 ಬಜೆ ಸಮ. ಸ್ಥಾನ
2: ದಿವ್ಯ ನಯನ್ ಆಖಾ ಘರ್ ಕ್ಲಿನಿಕ್ ಪ್ರಾಲಿ,
1: ನ್ಯೂ ರೋಡ್ ಭಾಟಭಟಿನಿ ಪಾರಿ ಎವರೆಸ್ಟ್ ಬ್ಯಾಂಕ್ ನಜಿಕ್. ಫೋನ್ 061-577-007, 97-62-33-68-16.